0: tulija bandi kutuko
1: abeo
0: ntimu abina mukaga season yo
1: kubiri